ಸಂಭ್ರಮಿತಂ ಭುಜಂಗ ತುಂಗ ಮಾಲಿಕಾ ಡಮಟ್ಟ ಮಟ್ಟ ಮಟ್ಟ ಮಂದಿನಾದ ವಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ ಜಟಾಕಟಾಹ ಸಂಭ್ರಮ ಭ್ರಮ ನಿಲಿಂಬ ನಿರ್ಜರೀ ವಿಲೋ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂದ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೆ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೂ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಂಚಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ನು ಪೊಂದಂಡಿ. ಮರಿನ್ನಿ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.
1: జనరంజనిలో తర్వాత పాటను కోరుతున్న శ్రోతలు, గనగలూరు రామకృష్ణారెడ్డి, కర్ణాటక.